0: ಸಾಲುನ್ನೋನ್ರಾ ಬರ್ಬಾದೆ ಐನೋನ್ರಾ ನನ್ನ ಬೀಕುತ್ತವ
1: ಸುಮ್ಮನಿಗೆ
0: ಹೊಲ್ದಾರೌಲೆ ನೋನ್ರಾ ನೀ ಕನ್ನ ಮುಂಡೋನ್ರಾ ಈಗ ಬೀಕುತ್ತ.